0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳಿ ಅಂಬಾತನೆಯ ಹೇರಂಭ. ಪೀರಮ್ಮ ಮತ್ತು ಆರ್ ಚಂದ್ರಿಕಾ ಅವರ ದನಿಯಲ್ಲಿದೆ ಜಗನ್ನಾಥದಾಸರ ರಚನೆ. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಅಂಬಾತನೆಯ ಹೇರಂಭ, ರಿಟನ್ ಬೈ ಜಗನ್ನಾಥದಾಸ, ಸಂಗ್ ಬೈ ಪೀರಮ್ಮ ಅಂಡ್ ಆರ್ ಚಂದ್ರಿಕಾ.

ಎನಿಕ ಮಹಿಪತಿ ದಾಸರು ಬರೆದಿರುವ ಕಾಯೋ ಕರುಣಾನಿಧೆ. ದನಿಯಾಗಿದ್ದಾರೆ ಸಂಗೀತ ಕಟ್ಟಿ. ಸಂಗೀತ ಕಟ್ಟಿ ಪ್ರೆಸೆಂಟಿಂಗ್ ಕಾಯೋ ಕರುಣಾನಿಧೆ, ರಿಟನ್ ಬೈ ಮಹಿಪತಿ ದಾಸ.

ವೃಂದಗಾನದಲ್ಲಿ ಈಗ ಪುರಂದರದಾಸರು ಬರೆದಿರುವ ವೃಂದಾವನವೇ ಮಂದಿರವಾಗಿಹ ಇಂದಿರೇ ಶ್ರೀ ತುಳಸಿ. ನೌ ಲೆಟ್ ಅಸ್ ಲಿಸನ್ ಟು ಕೋರಸ್. ವೃಂದಾವನವೇ ಮಂದಿರವಾಗಿಹ ಇಂದಿರೇ ಶ್ರೀ ತುಳಸಿ, ರಿಟನ್ ಬೈ ಪುರಂದರದಾಸ.

ಚಿಂತಿಸದಿರು ಸುಖ ದುಃಖದೊಡೆಯೊಳು ನೀ. ನಿಜಗುಣ ಶಿವಯೋಗಿಯವರ ವಚನ ದನಿಯಾಗಿದ್ದಾರೆ ಎಂ ವೆಂಕಟೇಶಾಚಾರ್. ಪಂಡಿತ್ ಎಂ ವೆಂಕಟೇಶಾಚಾರ್ ಪ್ರೆಸೆಂಟಿಂಗ್. ಅವಚನ ರಿಟರ್ನ್ ಬೈ ನಿಜಗುಣ ಶಿವಯೋಗಿ. ಚಿಂತಿಸದಿರು ಸುಖ ದುಃಖದೆಡೆಯೋಳು ನೀ.

ಸುಖ ಬಂದರೆ ಪುಣ್ಯದ ಫಲವೆಂಬರು ಬಸವಣ್ಣನ ವಚನ ಹಾಡಿದರೆ ಸಿದ್ದರಾಮ ಜಂಬಲದಿನ್ನಿ ಸಿದ್ದರಾಮ ಜಂಬಲದಿನ್ನಿ ನೌ ಪ್ರೆಸೆಂಟಿಂಗ್ ಸುಖ ಬಂದರೆ ಪುಣ್ಯದ ಫಲವೆಂಬರು ರಿಟನ್ ಬೈ ಬಸವಣ್ಣ

ರೇಣುಕಾ ನಾಕೋಡವರ ಸ್ವರದಲ್ಲಿ ವಿಜಯದಾಸರು ಬರೆದಿರುವ ಬಂದು ನಿಲ್ಲೋ ಕಣ್ಣ ಮುಂದೆ, ಬಂದು ನಿಲ್ಲೋ ಕಣ್ಣ ಮುಂದೆ, ರಿಟನ್ ಬೈ ವಿಜಯದಾಸ, ಸಂಗ್ ಬೈ ರೇಣುಕಾ ನಾಕೋಡ್.

ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotional music program. This program is a contribution of Akashvani Bengaluru

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಿದ್ದಾರೆ ಬಿಆರ್ ಗೀತಾ. ಭಾಗವಹಿಸುವ ವಿದ್ಯಾರ್ಥಿನಿ ಅನುಪಮಾ ಎಸ್.
1: ನಮಸ್ಕಾರ ಮೇಡಮ್.
2: ನಮಸ್ಕಾರ ಅನುಪಮ. ಹಿಂದಿನ ತರಗತಿಯಲ್ಲಿ ಬೃಂದಾವನ ಸಾರಂಗ ರಾಗದ ಆದಿತಾಳದಲ್ಲಿ ಒಂದು ಪುರಂದರದಾಸರ ದೇವನಾಮ ಹೇಳ್ಕೊಡ್ತಾ ಇದ್ದೀನಲ್ವಾ, ಕೃಷ್ಣ ಬಾರೋ. ಅದರ ಪಲ್ಲವಿಯಲ್ಲಿ ಮೂರು ಸಂಗತಿ ಹಾಗೂ ಅನುಪಲ್ಲವಿ, ಇಷ್ಟು ಹೇಳ್ಕೊಟ್ಟಿದ್ದೀನಲ್ವಾ?
1: ಹೌದು ಮೇಡಮ್.
2: ಅರ್ಥ ಆಗಿದೆಯಾ?
1: ಅರ್ಥ ಆಗಿದೆ.
2: ಹಾಡಿ ಇವಾಗ ಒಂದೊಂದು ಸಂಗತಿಯೇನು ಎರಡೆರಡು ಸಲ ಹಾಡ್ಕೊಂಡ್ಬನ್ನಿ. ಆರೋಹಣ ಅವರೋಹಣ ಹಾಡಿ.

0: ಮೊದಲನೇ ಚರಣ, ಮನ್ಮಥ ಜನಕನೆ ಬೇಗನೆ ಬಾರೋ ಕಮಲಾಪತಿನಿ ಬಾರೋ, ಅಮಿತ ಪರಾಕ್ರಮ ಶಂಕರ ಬಾರೋ ಕಮನೀಯ ಗಾತ್ರನೆ ಪಾರಯ್ಯ ದೊರೆಯೇ. ಏನ್ ಬರ್ಕೊಂಡ್ರಿ?
1: ಮನ್ಮಥ ಜನಕನೆ

0: ಮೊದಲನೇ ಚರಣ ಹೇಗಿದೆಯೋ ಅದೇ ತರ ಎರಡನೇ ಚರಣ. ಹಾಲು ಬೆಣ್ಣೆಗಳ ಕೈಯಲ್ಲಿ ಕೊಡುವೆ, ಮೇಲಾಗಿ ಭಕ್ಷ್ಯಗಳ ಬಚ್ಚಿಟ್ಟು ತರುವೆ. ಜಾಲ ಮಾಡದೆ ನೀ ಬಾರಯ್ಯ ಮರಿಯೇ, ಬಾಲಯನ್ನ ತಂದೆ ಪುರಂದರ ವಿಠಲ. ಏನ್ ಬರ್ಕೊಂಡ್ರಿ?
1: ಹಾಲು ಬೆಣ್ಣೆಗಳ ಕೈಯಲ್ಲಿ ಕೊಡುವೆ, ಮೇಲಾಗಿ ಭಕ್ಷ್ಯಗಳ ಬಚ್ಚಿಟ್ಟು ತರುವೆ, ಜಾಲ ಮಾಡದೆ ನೀ ಬಾರಯ್ಯ ಮರಿಯೇ, ಬಾಲ ಎನ್ನ ತಂದೆ ಪುರಂದರ ವಿಠಲ.

ಬಾರಯ್ಯ ಮರಿಯೇ ಅಂತ ಒಂದ್ಸಲ ನಿಲ್ಸಿ ಕೃಷ್ಣ ಕೃಷ್ಣ ಎರಡು ಹಾಡ್ಬಿಟ್ಟು ಹಾಡಿದ್ರೆ ಚೆನ್ನಾಗಿ ಬಾರಯ್ಯ ಅಲ್ಲಿ ನಿಲ್ಸ್ಕೊಂಡು ಕೃಷ್ಣ ಕೃಷ್ಣ ಆಮೇಲೆ ಎರಡನೇ ಸಲ ಮರಿಯೇ ಸೇರಿಸ್ಕೊಳ್ಳಿ ಜಾ

0: ಪೂರ್ತಿ ದೇವರ ನಾಮ ಅರ್ಥ ಆಗಿರ್ಬೇಕಲ್ವಾ? ಚೆನ್ನಾಗಿ ಅಭ್ಯಾಸ ಮಾಡಿ.
1: ನಮಸ್ಕಾರ.
0: ನಮಸ್ಕಾರಮ್ಮ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಬಿಆರ್ ಗೀತಾ, ಭಾಗವಹಿಸಿದ ವಿದ್ಯಾರ್ಥಿನಿ ಅನುಪಮಾ.

ಇದು ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದು ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ರುದ್ರವೀಣಾ ವಾದನವನ್ನು ಕೇಳಲಿದ್ದೀರಿ. ಪಖಾವಜ್ ಗುರುಮೂರ್ತಿ ವೈದ್ಯ. ಮೊದಲು ಕೇಳೋಣ ರಾಗ್ ಮಾಲ್ಕೌನ್ಸ್. ಲಿಸನ್ ಟು ಹಿಂದೂಸ್ತಾನಿ ರುದ್ರವೀಣಾ ರೆಸೈಟಲ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್. ಪಖಾವಜ್ ಅಕಂಪನಿಮೆಂಟ್ ಬೈ ಶ್ರೀ ಗುರುಮೂರ್ತಿ ವೈದ್ಯ. ಲಿಸನ್ ಟು ರಾಗ್ ಮಾಲ್ಕೌನ್ಸ್.

ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ರುದ್ರವೀಣಾ ವಾದನವನ್ನು ಕೇಳುತ್ತಿದ್ದೀರಿ. ಪಖಾವಜ್ ಗುರುಮೂರ್ತಿ ವೈದ್ಯ. ಈಗ ರಾಗ್ ಆಹಿರ್ ಭೈರವ್. ಯು ಆರ್ ಲಿಸ್ನಿಂಗ್ ಟು ಹಿಂದೂಸ್ತಾನಿ ರುದ್ರವೀಣಾ ರೆಸೈಟಲ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್. ಪಖಾವಜ್ ಅಕಂಪನಿಮೆಂಟ್ ಬೈ ಗುರುಮೂರ್ತಿ ವೈದ್ಯ. ಲಿಸನ್ ಟು ರಾಗ್ ಆಹಿರ್ ಭೈರವ್.

ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ರುದ್ರವೀಣಾ ವಾದನದಲ್ಲಿ ಈಗ ಕೇಳೋಣ ರಾಗ್ ಭೀಮ್ಪಲಾಸ್. ಯು ಆರ್ ಲಿಸ್ನಿಂಗ್ ಟು ಹಿಂದೂಸ್ತಾನಿ ರುದ್ರವೀಣಾ ರೆಸೈಟಲ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್. ಲಿಸ್ನ್ ಟು ರಾಗ್ ಭೀಮ್ಪಲಾಸ್.

ಇದುವರೆಗೆ ಡಾ ಜಯಂತ್ ಕುಮಾರ್ ದಾಸ್ ಅವರ ರುದ್ರವೀಣಾ ವಾದನ ಕೇಳುತ್ತಿದ್ದೀರಿ. ಪಖಾವಜ್ ಗುರುಮೂರ್ತಿ ವೈದ್ಯ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಯು ಹ್ಯಾಡ್ ಬೀನ್ ಲಿಸ್ನಿಂಗ್ ಟು ಹಿಂದೂಸ್ತಾನಿ ರುದ್ರವೀಣಾ ರೆಸೈಟಲ್ ಬೈ ಡಾ ಜಯಂತ್ ಕುಮಾರ್ ದಾಸ್. ಪಖಾವಜ್ ಅಕಂಪನಿಮೆಂಟ್ ಪ್ರೊವೈಡೆಡ್ ಬೈ ಶ್ರೀ ಗುರುಮೂರ್ತಿ ವೈದ್ಯ. ದಿಸ್ ಪ್ರೋಗ್ರಾಂ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಕೆ ಭಾರ್ಗವಿ ಅವರ ಹಾಡುಗಾರಿಕೆ, ವಿದ್ವಾನ್ ಮೈಸೂರು ಆರ್ ದಯಾಕರ್ ಅವರಿಂದ ವಯಲಿನ್, ವಿದ್ವಾನ್ ಎಂ ಗುರುರಾಜ್ ಅವರಿಂದ ಮೃದಂಗ. ಆರಂಭದಲ್ಲಿ ಕನ್ನಡ ಗೌಳರಾಗ ಆದಿತಾಳದಲ್ಲಿ ಅನ್ನಮಾಚಾರ್ಯರ ರಚನೆ ಕರುಣಾನಿಧಿಂ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಟುಡೇ ವಿ ವಿಲ್ ಲಿಸನ್ ಟು ಅ ವೋಕಲ್ ರಿಸೈಟಲ್ ಬೈ ಕೆ ಭಾರ್ಗವಿ. ಅಕಂಪನಿಮೆಂಟ್ಸ್: ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗಂ ಬೈ ವಿದ್ವಾನ್ ಎಂ ಗುರುರಾಜ್. ಕೆ ಭಾರ್ಗವಿ ಸ್ಟಾರ್ಟ್ಸ್ ಹರ್ ರಿಸೈಟಲ್ ವಿತ್ ಅ ಕನ್ನಡ ಗೌಳರಾಗ ಆದಿತಾಳ ಕರುಣಾನಿಧಿಂ. This is a composition of Annamacharya.

ಮಾರವೈರಿ ರಮಣಿ ನಾಸಿಕ ಭೂಷಣಿ ರಾಗ ತಿಶ್ರ ನಡೆ ಆದಿತಾಳದಲ್ಲಿ ತ್ಯಾಗರಾಜರ ರಚನೆ. ನೌ ವಿ ವಿಲ್ ಲಿಸನ್ ಟು ಅ ತ್ಯಾಗರಾಜ ಕಾಂಪೋಸಿಷನ್ ಸೆಟ್ ಟು ನಾಸಿಕ ಭೂಷಣಿ ರಾಗ ತಿಶ್ರ ನಡೆ ಆದಿತಾಳಂ ಮಾರವೈರಿ ರಮಣಿ.

ದೇವ ದೇವಂ ಸಿಂಧು ಭೈರವಿರಾಗ ಮಿಶ್ರ ಚಾಪು ತಾಳದಲ್ಲಿ ನಾರಾಯಣ ತೀರ್ಥರ ರಚನೆ. ನೌ ಕೆ ಭಾರ್ಗವಿ ವಿಲ್ ಪ್ರೆಸೆಂಟ್ ಅ ಕಾಂಪೋಸಿಷನ್ ಆಫ್ ನಾರಾಯಣ ತೀರ್ಥ ದೇವ ದೇವಂ ಸೆಟ್ ಟು ಸಿಂಧು ಭೈರವಿ ರಾಗಂ ಅಂಡ್ ಮಿಶ್ರ ಚಾಪು ತಾಳಂ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೆ ಭಾರ್ಗವಿ ಅವರ ಹಾಡುಗಾರಿಕೆ ಮೂಡಿಬರುತ್ತಿದೆ. ವಿದ್ವಾನ್ ಮೈಸೂರು ಆರ್ ದಯಾಕರ್ ಅವರಿಂದ ವಯಲಿನ್, ಎಂ ಗುರುರಾಜ್ ಅವರಿಂದ ಮೃದಂಗ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಪಾಹಿಮಾಂ ರತ್ನಾಚಲ ಮುಖಾರಿ ರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆ. ಯು ಆರ್ ಲಿಸ್ನಿಂಗ್ ಟು ಅ ಕ್ಲಾಸಿಕಲ್ ವೋಕಲ್ ರಿಸೈಟಲ್ ಬೈ ಕೆ ಭಾರ್ಗವಿ. ಅಕಂಪನಿಮೆಂಟ್ಸ್ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗಂ ಬೈ ಎಂ ಗುರುರಾಜ್. ಪಾಹಿ ಮಾಂ ರತ್ನಾಚಲ ಸೆಟ್ಟು ಮುಖಾರಿ ರಾಗ ಆಂಡ್ ಆದಿತಾಳಂ. ದಿಸ್ ಇಸ್ ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್.

ಪರಾಕು ಮಾಡದೆ ಪೀಲುರಾಗ ಆದಿತಾಳದಲ್ಲಿ ಪುರಂದರದಾಸರ ರಚನೆ. ಕೆ ಭಾರ್ಗವಿ ಕಂಟ್ರೋಲ್ಸ್ ಹರ್ ರೆಸೈಟಲ್ ವಿತ್ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ ಸೆಟ್ ಟು ಪೀಲುರಾಗ ಆಂಡ್ ಆದಿತಾಳ. ಪರಾಕು ಮಾಡದೆ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆ ಭಾರ್ಗವಿ ಅವರ ಹಾಡುಗಾರಿಕೆ ಪ್ರಸಾರವಾಯಿತು. ವಿದ್ವಾನ್ ಮೈಸೂರು ಆರ್ ದಯಾಕರ್ ಅವರಿಂದ ವಯಲಿನ್, ವಿದ್ವಾನ್ ಎಂ ಗುರುರಾಜ್ ಅವರಿಂದ ಮೃದಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ ಯು ಆರ್ ಲಿಸ್ನಿಂಗ್ ಟು ಅ ಕ್ಲಾಸಿಕಲ್ ವೋಕಲ್ ರಿಸೈಟಲ್ ಬೈ ಕೆ ಭಾರ್ಗವಿ. ಅಕಂಪನಿಮೆಂಟ್ಸ್ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗಂ ಬೈ ಎಂ ಗುರುರಾಜ್. This Carnatic Classical Music Program is a contribution of Akashvani Bengaluru, Anytime Indian Music.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಲಚಂದ್ರ ನಾಕೋಡ್ ಅವರ ಗಾಯನ ಕೇಳುವಿರಿ. ರಾಗ್ ಮಿಯಾ ಕಿ ಮಲ್ಹಾರ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಕರೀಮ್ ನಾಮ ತೇರು, ಧೃತ್ತೀನ್ ತಾಲ್ ಉಮಂಡ್ ಗುಮಂಡ್ ಘನ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ಟೈಟಲ್ ಬೈ ಶ್ರೀ ಬಾಲಚಂದ್ರ ನಾಕೋಡ್. ರಾಗ್ ಮಿಯಾ ಕಿ ಮಲ್ಹಾರ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಕರೀಮ ನಾಮ ತೇರೋ, ಧೃತ್ತೀನ್ ತಾಲ್ ಉಮಂಡ ಘುಮಂಡ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಲಚಂದ್ರ ನಾಕೋಡ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಸೂರಜ್ ಪುರಂದರೆ, ವಯಲಿನ್ ಶಂಕರ್ ಕಬಾಡಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮಿಯಾ ಕಿ ತೋಡಿ, ಖಯಾಲ್ ವಿತ್ ಏಕ್ತಾಲ್ ಅಬುಮೋರೆ ರಾಮ್, ಧೃತ್ ಏಕ್ತಾಲ್ ಕುತುಬುದ್ದೀನ್.
1: You are listening to vocal recital by Sri Balchandra Nakod. He is accompanied on tabla by Sri Suraj Purandhare and violin by Sri Shankar Kabadi. Continuing the concert, now listen to rag Miya Ki Todi. Al Vilambit Ektal, Abba More Ram, Dhrit Ektal, Kutubuddina Kutubalam.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಲಚಂದ್ರ ನಾಕೋಡ್ ಅವರ ಗಾಯನ ಕೇಳಿದಿರಿ. ಪಕ್ಕವಾರಲ್ಲಿ ತಬಲಾ ಸಹಕಾರ ನೀಡಿದವರು ಸೂರಜ್ ಪುರಂದರೆ, ವಯಲಿನ್ ಶಂಕರ್ ಕಬಾಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ವೋಕಲ್ ರಿಸೈಟಲ್ ಬೈ ಶ್ರೀ ಬಾಲಚಂದ್ರ ನಾಕೋಡ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸೂರಜ್ ಪುರಂದರೆ ಅಂಡ್ ವಯಲಿನ್ ಬೈ ಶ್ರೀ ಶಂಕರ್ ಕಬಾಡಿ. This program was contributed by Akashavani Dharwad

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಟಿಆರ್ ಶ್ರೀನಾಥ್ ಅವರ ಕೊಳಲು ವಾದನ ಪ್ರಸಾರ ಮಾಡುತ್ತಿದ್ದೇವೆ. ಪಕವಾದ್ಯದಲ್ಲಿ ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎಂಆರ್ ಸಾಯಿನಾಥ್. ಮೊದಲಿಗೆ ಪ್ರಣಮಾಮ್ಯಹಂ ಗೌಳರಾಗ ಆದಿತಾಳದಲ್ಲಿದೆ, ಮೈಸೂರು ವಾಸುದೇವಾಚಾರ್ಯವರ ರಚನೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. Dear listeners, in today's program, we bring you flute recital by T.R.

ಇನ್ನೀಗ ಮುತ್ತುಸ್ವಾಮಿ ದೀಕ್ಷಿತರ ರಚನೆ ನಾಗಗಾಂಧಾರಿ ರಾಗ ರೂಪಕತಾಳದಲ್ಲಿದೆ ಸರಸಿಜನಾಭ. ನೌ ಅ ಕಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಸೆಟ್ ಟು ನಾಗಗಾಂಧಾರಿ ರಾಗ ರೂಪಕತಾಳ ಸರಸಿಜ.

ತ್ಯಾಗರಾಜರ ರಚನೆ ಕನ್ನಡ ರಾಗ ಆದಿತಾಳದಲ್ಲಿದೆ. ನಿನ್ನಾಡನೆಲ ನಿನ್ನಾಡನೆಲ ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಕನ್ನಡ ರಾಗ ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿಆರ್ ಶ್ರೀನಾಥ್ ಅವರ ಕೊಳಲು ವಾದನ ಆಲಿಸುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವಿದ್ವಾನ್ ಮೈಸೂರು ಆರ್ ದಯಾಕರ್ ವಯಲಿನ್, ಎಂಆರ್ ಸಾಯಿನಾಥ್ ಮೃದಂಗ. ಕಾರ್ಯಕ್ರಮವನ್ನು ಮುಂದುವರಿಸುತ್ತ ಈಗ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಮಣಿರಂಗುರಾಗ ಮಿಶ್ರ ಛಾಪುತಾಳದಲ್ಲಿದೆ ಮಾಮವ ಪಟ್ಟಾಭಿರಾಮ. Dear listeners, you are listening to Flute Recital by T.R. Srinath. Accompanists are on the violin Vidwan Mysuru R. Dayakar, on the mridangam M.R. Sainath. Continuing the program, now let us listen to a composition of Muthuswami Dikshitar, set to Manirangu Raga Mishra Chaputala, Mamava Pattabhirama.

ರಾಮ ಮಂತ್ರವ ಜಪಿಸೋ ಪುರಂದರದಾಸರ ದೇವರ್ನಮ ಜೋನ್ಪುರಿ ರಾಗ ಆದಿತಾಳ ರಾಮ ಮಂತ್ರವ ಜಪಿಸೋ ಅ ಡಿವೋಷನಲ್ ಸಾಂಗ್ ರಿಟನ್ ಬೈ ಪುರಂದರದಾಸ ಸೆಟ್ ಟು ಜೋನ್ಪುರಿ ರಾಗ ಆದಿತಾಳ

ಇದುವರೆಗೂ ಟಿಆರ್ ಶ್ರೀನಾಥ್ ಅವರ ಕೊಳಲು ವಾದನ ಆಲಿಸಿದ್ರಿ. ಪಕವಾದ್ಯದಲ್ಲಿ ವಯಲಿನ್ ನುಡಿಸಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎಂಆರ್ ಸಾಯಿನಾಥ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸನರ್ಸ್, ದಿಸ್ ವಾಸ್ ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಯು ಜಸ್ಟ್ ಹರ್ಡ್ ಫ್ಲೂಟ್ ರಿಸೈಟಲ್ ಬೈ ಟಿಆರ್ ಶ್ರೀನಾಥ್. ಅಕಂಪನಿ ಸ್ವ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. This program is a contribution of Akashvani Bengaluru. Anytime, Indian music.